ಇತಿ ಸಪ್ತವಧೂ ಕನಿಷ್ಠೇ ಶ್ರೀ ಕೃಷ್ಣ ಮಾರಿ ಗಿರಿಜ ತವ ಸುಪ್ರಭಾತೌ ಸೂರ್ಯೇಂದ್ರ ಭೂಮ ಬುಧಕೀಷ್ಪತಿ ಶುಕ್ರ ಸೌರ ಪ್ರಾಭುಜಾದಿ ಕಚರೀ ವಿಭುದೈತ್ಯ ಸಿದ್ಧಿ ಯೋಗೀಶ್ವರೈತ್ಯ ತಮಹಸ್ತಿ ಗಣೈ ಅವೇದ್ಯೇ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತೈ.

ಕುಂದಮಧೂಪತಿ ಸತ್ತಿ ನಿವಾಸ ವಿಭುಮಾಕಲು ನಾಲಿದ ಶ್ರೀ ಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತ ನಿಂಬ ಪತ್ರ ವಿನಿವಾರಿತ ಸರ್ವರೋಗೆ ಜಂಭೀರ ಮುಖ್ಯ ಫಲಮೂಲ ಸುಪುಷ್ಟಿದಾತ್ರಿ ಹಾರಿದ್ರ ಭಸ್ಮ ಪರಿರಕ್ಷಿತ ಸರ್ವಲೋಕೆ ಶ್ರೀ ಕೃಷ್ಣ ಮಾರಿಗಿರಿಗೆ ತವ ಸುಪ್ರಭಾತ ಮುಖ ಶ್ರುತಿ ತದಂತೈ ನಿತ್ಯಂ ತುಪಿ ತವ ರೂಪ ಗುಣಾನ ವಿಜ್ಞೈ ಶ್ವೇವ ಪೂರ್ಣ ವಸತಿ ಸತತ ಪ್ರಕೃತ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾ.

ಕಲ್ಪಿತ ಮಂದಿರಸೇ ತದ್ಯೋಗ ಸಿದ್ಧಿ ತದನುಗ್ರಹದಾಯಿನಿ ತೋ ಶ್ರೀಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತಂ.

0: ಸುಖಿ ಮುಖೈಗಿ ಸರ್ಪರಾಜೈಗಿ ಸುಸೇವಿತೆ ವಲ್ಮೀಕ ನಿಲಯೇ ಕೃಷ್ಣ ಸರ್ಪರೂಪೇ ಸುಮಂಗಳೌ ಯಾಂತರಾಘಾತ ವಿಭ್ರಾಕ್ಷ ಕಾಮಮೀನಾಯ ಸಾಕ್ಷಿಣಿ ಸಪ್ತಕೌ ಯಾಕ ನಿಷ್ಠಾಯೈ ಕೃಷ್ಣ ಮಾರ್ಗೈ ಸುಮಂಗಳೌ ಬಸಮಾಪ್ತ ಪಂಚಕೃತ್ಯ ಯಾ ಶರೀರ ತಲವಾಸಿನಿ ಕುಂಡಲಿಯೈ ಸಬಾಲಾಯೈ ಕೃಷ್ಣ ಮಾರ್ಗೈ ಸುಮಂಗಳಂ ಸೌತೈಶ್ಚ ದ್ರಾವಿಡೈಕಿ ಮಂತ್ರೈಕಿ ಕುಂಭರೂಪೇಶು ಪೂಜಿತೆ ಕುಂಭೋದ್ಭವೇನ ಮುನಿನಾ ಕೃಷ್ಣ ಮಾರಿ ಸುಮಂಗಳಂ ಶ್ರೀ ವೆಂಕಟೇಶ ಬಲ್ಲೀಶ ಗಣೇಶಾದ್ಯೈಕಿ ನವಗ್ರಗೈಕಿ ಅಗಸ್ತ ಮುನಿನಾ ಶೈವಂ ಸರಿತಾಯೈ ಸುಮಂಗಳಂ ಜ್ಞಾನಾನಂದ ಸ್ವರೂಪಾಯ ಸಿದ್ಧಿಬುದ್ಧಿ ಪ್ರದಾಯಿನಿ ಕಲಿಕಲ್ಮಷ ನಾಶಿನ್ಯೆ ಕೃಷ್ಣ ಮಾರ್ಗೈ ಸುಮಂಗಳಂ ಗಂಭೀರೈಕಿ ನಿಂಬ ಪತ್ರೈಶ್ಚ ಹರಿದ್ರಾಭಿಶ್ಚ ಭಸ್ಮಭಿಃ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಗೈ ಸುಮಂಗಳಂ ಶ್ರೀನಟೇಶ ಯತೀಂದ್ರೇಣ ಸದಾಚಿತ ಕದಾಂಬುಜೆ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೆ ಸುಮಂಗಳಂ ಸುಪ್ರಭಾತ ಪ್ರಪದ್ದಿವ್ಯಾಂ ಮಂಗಳಾಶಾಸನೇನ ಚ ಶ್ರೀನಿವಾಸೇನ ಭಕ್ತೇನ ಸಂಸುತಾಯೈ ಸುಮಂಗಳಂ
1: தெய்வீக மனம் கமழும் அருள்மணி மாலையில் அடுத்ததாக இசையவிருப்பது லலிதா நவரத்ன மாலை திருவனந்தபுரம் சகோதரிகளின் குரலில்